ಕೇ ಅಸಂಗ ನಿರತ ಕರುಣ ಕೀ ಖಾನಿ ಪಾಯನ ಬಾಜತ ಚಚಿ ಚುಂ ಚಚಿ ಚುಂ ಮಂಡಲ ಬಾಜತ ಧುಮಕಿತ ಧುಮಕಿತ ರಾಗ ದಿಗನ ಧಗ ಕಿತ ಕಿತ ಕ ದಿಗನ ತಾ ದಿಲಾಂಗ ಧಕಿತ ತಾಕಿತ ಬಾಜತ ಬುಂಬರು ಚ